ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬಾಬಿ ರಿಷಿ ಕೆ ಲವ್ ಸ್ಟೋರಿ ಚಿತ್ರಕ್ಕಾಗಿ ಪೂರ್ವಾ ಮಂತ್ರಿ ಹಾಗೂ ವೀರ್ ಪಾಂಡೆ ಅವರು ಹಾಡಿರುವ ಗೀತೆ. ಕುನ್ವರ್ ಜಿಂಜಾಲ ಅವರ ಸಾಹಿತ್ಯಕ್ಕೆ ವೀರ್ ಪಾಂಡೆ ಅವರ ಸಂಗೀತವಿದೆ.

ಸನ್ ಆಫ್ ಸರ್ದಾರ್ ಟು ಚಿತ್ರದ ಗೀತೆ ರೋಮಿ, ಸುಧೀರ್ ಹಾಗೂ ಯದುವಂಶಿ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆಗೆ ಶಬೀರ್ ಅಹಮದ್, ಖಾರ ಸುಕೃತಿ ಭಾರದ್ವಾಜ್ ಅವರ ಸಾಹಿತ್ಯ, ಹರ್ಷ್ ಉಪಾಧ್ಯಾಯ್, ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ.

ವಾಂಟೆಡ್ ಚಿತ್ರದ ಗೀತೆ ವಾಜೀದ್ ಅವರ ಸ್ವರಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜಲೀಸ್ ಶ್ರೀವಾಣಿ ಅವರ ಸಾಹಿತ್ಯಕ್ಕೆ ಸಾಜಿದ್ ವಾಜೀದ್ ಅವರ ಸಂಗೀತವಿದೆ.

ಹೀರ್ ಎಕ್ಸ್ಪ್ರೆಸ್ ಚಿತ್ರದ ಗೀತೆ ನಕಾಶ್ ಅಜೀಜ್ ಮತ್ತು ಹಜರತ್ ಕೌರ್ ಅವರು ಹಾಡಿದ್ದಾರೆ. ಶ್ಲೋಕಿ ಲಾಲ್ ಅವರ ಸಾಹಿತ್ಯಕ್ಕೆ ತನಿಷ್ಕ್ ಬಾಗ್ಚಿ ಅವರ ಸಂಗೀತವಿದೆ.

ವೆಲ್ಕಮ್ ಬ್ಯಾಕ್. ಚಿತ್ರದ ಗೀತೆ ಮೈಕಾ ಸಿಂಗ್ ಹಾಗೂ ಯೋಯೋ ಹನಿ ಸಿಂಗ್ ಅವರು ಹಾಡಿದ್ದಾರೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಮೈಕಾ ಸಿಂಗ್ ಮತ್ತು ಯೋಯೋ ಹನಿ ಸಿಂಗ್ ಅವರ ಸಾಹಿತ್ಯವಿದೆ.

ವಾಂಟೆಡ್ ಚಿತ್ರದ ಗೀತೆ ವಾಜೀದ್ ಹಾಗೂ ಸುನಿಧಿ ಚೌಹಾನ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಶಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಾಜಿದ್ ವಾಜೀದ್ ಅವರ ಸಂಗೀತವಿದೆ.